0: ಉತ್ತರಶನ
1: ಋಷಯ ಉದತಿಷ್ಠನ್
0: ಋಷಯ ಉದತಿಷ್ಠನ್ ಋಷಯ ಉದತಿಷ್ಠನ್
1: ತತೋ ಋಣಾ ಕೇತವೋ ವಾತರಶನಾ ಋಷಯ ಉದತಿಷ್ಠನ್
0: ತತೋ ಋಣಾ ಕೇತವೋ ವಾತರಶನಾ ಋಷಯ ಉದತಿಷ್ಠನ್.

ಕಾಮಾಕ್ಷೌ ಚೀರ ಕೃಷ್ಣಾಜಿನಾಂಬರೌ ಫಲಮೂಲಾಶಿನೋ ದಾಂತೌ ತಾಪಸೌ ಬ್ರಹ್ಮಚಾರಿಣೌ ಪುತ್ರೌ ದಶರಥಸ್ಯೈತೌ ಭ್ರಾತರೌ ರಾಮಲಕ್ಷ್ಮಣೌ ಶರಣ್ಯೌ ಸರ್ವಸತ್ವಾನಾಂ ಶ್ರೇಷ್ಠೌ ಸರ್ವಧನುಷ್ಮತಾಂ ರಕ್ಷಃಕುಲನಿಹಂತಾರೌ ತ್ರಾಯೇತಾಂ ನೋರಘೂತ್ತಮೌ ಆತ್ಮಸಜ್ಜಧನುಷಾ ವಿಪುಸ್ಪೃಶ ವಕ್ಷಯಾಶುಗನಿಷಂಗಸಂಗಿನೌ ರಕ್ಷಣಾಯ ಮಮ ರಾಮಲಕ್ಷ್ಮಣೌ ಅಗ್ರತಃ ಪಥಿ

ಪುಣ್ಯಂ ಸಂಪ್ರಾಪ್ನೋತಿ ನ ಸಂಶಯಃ ರಾಮಂ ದೂರ್ವಾದಲಶ್ಯಾಮಂ ಪದ್ಮಾಕ್ಷಂ ಪೀತವಾಸಸಂ ಸ್ತುವಂತಿ ನಾಮಭಿರ್ದಿವ್ಯೈಃ ನತೇ ಸಂಸಾರಿಣೋ ನರಾಃ ರಾಮಂ ಲಕ್ಷ್ಮಣ ಪೂರ್ವಜಂ ರಘುವರಂ ಸೀತಾಪತಿಂ ಸುಂದರಂ.

ಸ್ಮ್ಯಹಂ ರಾಮೇ ಚಿತ್ತಲಯ ಸದಾ ಭವತು ಮೇ ಭೋ ರಾಮ ಮಾಮುದ್ಧರ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹ